0: ಎಲ್ಲ ಬೇಕ.
1: ಬೇರೆ ಬೇರೆ ಸೊಪ್ಪಿನ ನನ್ನ ಆಸೆ ಇಂದಹ ಇಲ್ಲೇನ ಸೇರೆ ಇಲ್ಲೇನ್ ಲಕಸ್ಗೆ ಅನ್ನೈತೇನೆ ಅಂದು ತೋರುವಂತ. ಬೊಂಗಾರ ನಮ್ಮ ಮಮ್ಮು ಯಾವಾಗ ಪಾಲ್ಮಾರೆ ಸಿತಾಪಾತ ಅಜೆಗೆ ಮೇಕೆ ಅಲ್ಲಿ ಮಗುವ ಪಪ್ಪ ಕಟ್ಟ ಹಮ್ಗೆ ಲಂಗಲಿನ ತಿಳಿನ ಜೋನ ನಂಗ ಇನ್ನುಕಿನ ವರೆ ಊಪೆ ಬಾಬು ಬಾಬು ಬಾಗೆ ಕುಂದಿ ಪತಿ ಮಚ್ಚಿ ಮಗ್ನ ಕಜಾಜನ್ ಕೊನ್ ಕೊನ್ ಸಿತಾ ಕೆನ್ ನಿಕು ಫೇ ಚೋದಲ್ ಪಸ್ಕಪ್ಪ ಅಪ್ಪ ಇನ್ನುಕಿನ್ ನೇ ಊಪೆ ತೊ ಉಯಾಲ್ ದೋಲೆ ತೆಗುವಾಗು ಜಂಗೆ
2: ಇಪ್ಪ
1: ಕಾದಿನ ಗುಂಪಿನ ಕಷ್ಟ ಅಂತ ಅನ್ ಗುರು ಅನ್ ಲಿಂಗ್ಲೇಖೆ

ಅಮ್ಮತಂಬ ಸೇನ್ ವರ್ಮ ಬಾಲಿ ವರ್ಮ ಎಲ್ಲಿ ವರ್ಮ ಮಗ್ಗದ ಸೇನ್ ವರ್ಮ ಯಾಜರು ಪ್ರಾಬಿಜೋ ಯಾಜರು ತುಂಬ ಸೇನ್ ಚಿಲಂಬು ದೇಶ್ವಿ